ಜಗತ್ಕಾರಣಮಚ್ಯುತಂ ಆವಿರ್ಭೂತಂಚ ಸೃಷ್ಟ್ಯಾದೌ ಪ್ರಕೃತೇಃ ಪುರುಷಾತ್ಪರಂ ಏವಂ ಧ್ಯಾಯತಿ ಯೋ ನಿತ್ಯಂ ಸ ಯೋಗೀ ಯೋಗಿನಾಂ ವರಃ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ

ಜಯಿ ಹಿಮಾಚಲ ಸುತಾನಾಥ ಸಂಸ್ತುತೆ ಪರಮೇಶ್ವರಿ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಯಿ ಸುರಾಸುರ ಶಿರೋರತ್ನ ನಿಗೃಷ್ಟ ಚರಣಂಬಿಕೆ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಯಿ ಇಂದ್ರಾಣಿ ಪತಿ ಸದ್ಭಾವ ಪೂಜಿತೆ ಪರಮೇಶ್ವರಿ.

ಅಮಾಸ ಸರ್ವಮೇವಮಿದಂ ಶುಭಂ ಸ್ತೋತ್ರಂ ವೈ ಚಂಡಿಕಾಯಾಸ್ತು ತಚ್ಚ ಗುಹ್ಯಂ ಚ ಕಾಲಸಃ ಸಮಾಪ್ತಿರ್ನ ಚ ಪುಣ್ಯಸ್ಯ ತಾಯ್ಯಥಾ ವನ್ಯಂತ್ರಣಾಂ ಸೋಪಿ ಕ್ಷೇಮಮವಾಪ್ನೋತಿ ಸರ್ವಮೇವ ನ ಸಂಶಯಃ ಕೃಷ್ಣಾಯಾಂ ವಾ ಚತುರ್ದಶ್ಯಾಂ ಅಷ್ಟಮ್ಯಾಂ ವಾ ಸಮಾಹಿತಃ ದದಾತಿ

ನವಗ್ರಹ ಶೇಷನಾಗ ಪೃಥ್ವೀದೇವಿ ಆಕಾಶ ನಿವಾಸಿನಿ ಸರ್ವಾರಿಷ್ಟ ಶಮನಂ ಕುರು ಸ್ವಾಹ. ಆಯುರಾರೋಗ್ಯ ಐಶ್ವರ್ಯಂ ವಿತ್ತಂ ಜ್ಞಾನಂ ಯಶೋಬಲಂ ನಾಭಿಮಾತ್ರೇ ಜಲೇ ಸ್ಥಿತ್ವಾ ಸಹಸ್ರ ಪರಿಸಂಖ್ಯೆಯ ಜಪೇತ್ ಕವಚಮಿದಂ ನಿತ್ಯಂ ವಾಚಾಂ ಸಿದ್ಧಿರ್ ಭವೇತ್ತತ್ತಃ. ಅನೇಕ ವಿಧಿನಾ ಭಕ್ತ್ಯಾ ಕವಚ ಸಿದ್ಧಿಶ್ಚ ಜಾಯತೆ ಶತಮಾವರ್ತಯೇದತ್ಸು ಮುಚ್ಯತೆ ನಾತ್ರ ಸಂಶಯಃ. ಸರ್ವ ವ್ಯಾಧಿ ಭಯಸ್ಥಾನೇ ಮನಸಾಸ್ಯತು ಚಿಂತನಂ ರಾಜಾನುವಶತಾಂ ಯಾಂತಿ ಸರ್ವ ಕಾಮಾರ್ಥ ಸಿದ್ಧಯೇ. ಅನೇನ ಯಥಾಶಕ್ತಿ ಪಾಠೇನ ಶಾಬರೀ ದೇವಿ ಪ್ರಿಯತಾಂ ಮಮ. ಶುಭಂ ಭವತು. ನವನಾಥ ಸಿದ್ಧ ಮಂತ್ರ. ಓಂ ನಮೋ ಸಿದ್ಧನವಂ ಅಂಗುಷ್ಠಾಯ ನಮಃ ಮುಖಾಯ ನಮೋ ನಮಃ. ಸೀರ ಬ್ರಹ್ಮ ಧುಧುಕ್ಕಾರ ಶೀರಸೆ ಬ್ರಹ್ಮ ತನಂ ತನಂ ತನಂ ನಮೋ.

ಜಯಿ ಹಿಮಾಚಲ ಸುತಾನಾಥ ಸಂಸ್ತುತೆ ಪರಮೇಶ್ವರಿ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಯಿ ಸುರಾಸುರ ಶಿರೋರತ್ನ ನಿಗೃಷ್ಟ ಚರಣಂಬಿಕೆ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಯಿ ಇಂದ್ರಾಣಿ ಪತಿ ಸದ್ಭಾವ ಪೂಜಿತೆ ಪರಮೇಶ್ವರಿ ರೂಪ